ಸಾಲ ಒಕೆಯುವುದೇ ಕ್ರೀಸ್ತ ಪ್ರಕಾರವನ್ನ ಚಕಾಸಲು ಸಿರ್ತೆ ಪಾಗಿ ಕೊರಿ ಕುರ್ತಾನೆ ಕೊರಿ ಸಣ್ಣ